ಈ ಸಾಹಸ ಕೈ ಸಿಗ್ತೇನೆ. ಆ ತು 3 ಲಾಖ ಸಬ್ ಕುಸ್ ಹೇಳು, 3 ಲಾಖ ಕಿಸ್ಮತ್ ಇಲ್ಲ ತರ ಸಾಯದ್ ತುಮೋರ್ ಕಿಸ್ಮತ್ ಮನಿ ಇರಲ್ಲ ಕಿಸ್ಮತ್ ಮನಿ.